ಇಂದ್ಯುವದನ ಕುಂದರ ದನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ಬಲಿ ಬಲವೈ ತೆಲಿಪೆ ಚಿಲಿಪಿ ಸಿಗ್ಗೇಲನೆ ಚಲಿಚಿಗುರು ತೊಡಿಗೆ.

ವಸಂತ, ರಾಗಿಣಿ, ಪ್ರೀತಿ, ಶ್ರಾವಣಿ, ಪ್ರತ್ಯುಷ ಪಾಡಿನ ಜಾನಪದ ಗೇಮ್ ವಿನ್ನರ್ ಕದಾ. ಇಪ್ಪುಡು ರಾಗಿಣಿ, ವಸಂತ ಅನ್ನಮಾಚಾರ್ಯ ಕೀರ್ತನತೋ ಮನ ಮುಂದುಕೊಸ್ತುನ್ನಾರು. ಆಹ್ವಾನಿದ್ದಾಮು.

ಆಕಾಶವಾಣಿ ಭಲೆ ವಿಂದು ನಾಟಿಕ. ರಚನಾ ಶ್ರೀಮತಿ ಜೋಷ್ ಮೇರಿ. ನಿರ್ವಹಣಾ ಶ್ರೀ ಆಳ್ಳ ಯೋಗಾನಂದೀಶ್ವರ ರೆಡ್ಡಿ. ಸಾಂಕೇತಿಕ ಸಹಕಾರ ಶ್ರೀ ಕಂದುಲ ಬಾಲಭಾಸ್ಕರ್. ವಿನಂಡಿ ಭಲೆ ವಿಂದು ನಾಟಿಕಾ.